ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ ಸಾಧಿಗೆ

0: ಅವರು ನಿಗಳಿಸಿದ್ದಾರೆ. ಸೈದಿಯುಡ ತಗದಾರ ಪುತ್ತಂಬುದು ಪಾಡಲ್ತಾರೆ. ರಾತ್ರಿ ನೀಲೆ ಬನೋದಿಗೆ ಕೊಡು ಕೊಡು ಕೊಡು ಕೊಡು ಐದಿ ಯಾರೇ ಕೇಳು ಕೇಳು.
1: ತಮಿಳ್ ಬರೆದಿದೆ, ತಮಿಳ್ ಒಳಿಕ್ಕಿದೆ ವಾಹನ ಲೈ ತಮಿಳ್ ಬರೆದಿದೆ.